ಕಾಳಿಕ ಪಾಳಿ ನರಮುಂಡ ಮಾಳಿ ಮೂಬಸುಳಿ ಕಾಯಿ ಬಿ ಕಾಯಿ ಬಿ ತಮ್ಮುಂಡ ಮೋಡಿ ದಿಯ ದಿಯ ಪೋಣ ಧೂಪ ದೀಪ ಜೂಣ ದಿಯಾರೆ ಕುಕ್ಕುಡ ಬಳಿ ಕಾಳಿಕ ಪಾಳಿ ನರಮುಂಡ ಮಾಳಿ ಮೂಬಸುಳಿ ಕಾಯಿ ಬಿ ತಮ್ಮುಂಡ ಮೋಡಿ